0: ಇಡ್ರಿ ಇಡ್ರಿ.
1: ಮಲಕೊನಿ ಸೀತಮ್ಮ ನೆಟ್ಟುಕ ಬೋಯಿನ ಅಲೋ ರಾಬಣುಡ ನೇನೆ ಪುರೇ, ಅಲೋ ರಾಬಣುಡ ನೇನೆ ಪುರೇ.